0: ಸತ್ತಗಿಡದಾ.
1: ಥ್ಯಾಂಕ್ ಯು.
0: ನಿಂತ ಗಿಡ ದೀನ್
1: ಶವ ಸತ್ತಗಿಡ
0: ತಿಮಿದ ಕಿಕ್ಕಿ ಗಿಡದ ರೊಂಬ ಸಿಕ್ಕುದಡ.